ಹೆಸರು ಬಿಸರಿತ. ಘೋಲ್ತೀ ಹೈ ಆಪ್ಕೆ ಜೀವನ್ ಮೇ ಶಾಸ್ತ್ರೀಯತಾ, ಬಾರೀಕಿಯಾ ರಾಗೋ ಕೀ ಶೃಂಗಾರ ಶುರು ಕಾ ಸಮಯ ಬೀತಾ, ದೌರ್ ಬದಲೇ ಕಾಯಂ ಹೈ ಸಂಗೀತ ಕೀ ಮಧುರ ಪಾಠಶಾಲಾ. ಹರ ರೋಜ ಸುಬಹ ಔರ್ ಶಾಮ್ 6:45 ಪರ್ ಸಂಗೀತ ಸರಿತಾ ಸಿರ್ಫ ವಿವಿಧ ಭಾರತಿ ಪರ್.